ಸಪ್ತಸುರನ ತೀನ ಗ್ರಾಮ ಬಂತಿ ಬಾಜಿ ಎತ ತನಿ ತನಿ ನಿಧ ನಿಧ ದ ಪಪ್ಪ ಮಗ ಮದ ಗಮ ಮಗರ ಸಾ ಧಾನ ಕಿರ್ತ ಧಾನ ಕಿರ್ತ ಧಾನ ಕಿರ್ತ ಚರಣ ಧರಣ ಧರತ.